ದೋಗಾನೂ ಆದರ್ಲನ್ನನ್ ದೋಗಾನೂ ಸಮ್ಮಾನ್ಲ ನಿಮ್ಗೆ ಅಮಿಕ್. ಈತ್ ಅಮ ಖ್ಯಾಚ್ತ ಕಿಮೋರಂಗ್ ರಿಮೋ ಕಮಂಗ್ಲನ್ನನ್ ಐ ಕಿಮೋರಂಗ್ ನೌಕರಿ ನಿಶಿ ಜಿಮ್ಮೇದಾರಿಗ ನಿಭಾಯ್ಯ ದೋಕ್ಲಿ ಛಾಂಗಾನು ಖುಷ್ತಾಮ್ ಗ್ಯಾಜ್ನಿಯೋ ದೋ ಭವಿಷ್ಯಪಂಗ್ ಸ್ವಾರ್ಯಂ ಗ್ಯಾಜ್ನಿಯೋ. ಅಮಾವ್ ಬೆನ್ನಂಗ್ ದೋಕ್ ದುನಿಯೋ ಚೈಕು ಅನ್ಮೋಲ್ ಉಪಹಾರ್ ದುನಿಯೋ ಅಮಾವ್ ಮಮತಾವ್ ಥಸಿ ದೋಕ್ ಜವಾಬ್ ಮಾನಿಜ್ನಿಯೋ. ಅಮಾವ್ ಥುಮ್ ಖ್ಯಾಚ್ತ ಛಾಂಗ್ ಉತಂಗೇಸ್ ದೋಕ್ ಪೂರಾ ಸಂಸಾರ್ ನಿಜ್ನಿಯೋ. ಅಮಾವ್ ಬೆನ್ನಂಗ್ ಚೈಕು ತೇಕ್ ದೌಲತ್ ನಿಜ್ನಿಯೋ. ಅಮಾವ್ ರಿಷ್ತಾ ಚೈಕು ಅನ್ಮೋಲ್.

ಈ ಬೆರಂಗ್ ಇಂತಜಾರ್ ಬೋದಿಲ್ಲ ನಿಮ್ಗ್ಯಾಸ್, ಈ ಬೆರಂಗ್ ಅಸಫಲತಾವ್ ಸಾಮ್ನಾಲಿಲ್ಲ ನಿಮ್ ಪಡ್ಯಾಚ್. ಮಗರ್ ಹತಿಯಾಮಿ ದೊಕ್ ಧೈರ್ಯ ತಾತ ಹುನ್ ದೊಕ್ ಲಗಾತಾರ್ ಕೋಶಿಶ್ ಲಾನು ನೀತೋ, ಇದ್ಯಾರ್ ತೋಕ್ ಸಫಲತಾ ಜರೂರ್ ಪೊರ್ಯಾಚ್ ನೀವು. ದೋತಂಗೆ ಬಯಸಿ ಮನಾಪಂಗ್ಲಿ ಕಬಿ ಕಮ್ಜೋರ್ ತೋಕ್ ಮಸಲ್ಮಿಕ್ ಮೇಸಂಗ್ ಮೇಸಂಗ್ ಲೈಶೀತ್ ಕೋಶಿಶ್ ಖ್ಯಾಚ್ತ, ಇದ್ಯಾರ್ ದೊಕ್ ವಾಲ್ ತೇಗ್ ಪರಿಣಾಮ ಕೇಸ್ ನೀವು. ಬಯಸಿ ಸಫಲತಾವ್ ಅಸಲಿ ಪೇಚನ್ ದನ್ ದೌಲತ್ ಶೋರತ್ ಮನೀಜ್ ನೀವು, ಬಲ್ಕಿ ತಮ್ ವ್ಯವಹಾರ್ ಸಚ್ಚಿ ಮೆಹನತ್ ನೀಸ್ ಮದೆ. ಬಯಸಿ ಜುತಾ ತೋಕೆ ಸರಿ ಪತಂಗ್ ತೋಕ ಕಚ್ತಾ ದಿಮಾ ಐ ಗಿಥಾಂಗ್ಲಿ ರೊಂಚೆ ರೊಂಚಿ ಬಯಸಿ ಜುಗಿಥಾಂಗ್.

ಲೇಗಿ ಕೆಷ್ಟದು ತೊಕ್ಕಿ ವಾಕ್ತರಿ ಹರ್ದು ಚೀಜರ್ ಚೌ ಹೆಂದಿ ಜರೂರಚ್ಚೇ ಸಾ ಭತ್ತೆ ಖೊಸಯ್ಯ ಚನ ವಿಜ್ಞಾನೋ ಬಾರೆ ಅಲ್ಬರ್ಟ್ ಐನ್ಸ್ಟೈನ್ ಎಲ್ಲ ಕುಶಿತಾದೋ ಕಿ ಭಯ ಧರ್ಮ ಮೇ ವಿಜ್ಞಾನ ಲಡೇಶು ತ ವಿಜ್ಞಾನ ಮೇ ಧರ್ಮ ಕಾಯಶು ದೊಯ್ ಮಾನೆ ಚತೋಯ್ ಕಿ ಬಿ ವಿಜ್ಞಾನ ಹೆಂದಿ ದಿ ಕಂಡ್ರ ಕಿ ಭಯ ದಿ ದುನಿಯಾಯ್ ಛನ ಕಮ್ಲೇ ತ ದಿ ವಿಜ್ಞಾನೆ ಕಂಡ್ರ ಧರ್ಮ ನೈತಿಕತಾ ಮೀದಿ ಸಹಿ ದಿಶಾ ಕಂಡ್ರಿ ರಸಾದೆ ಜಿಂದಗಿ ಮೂಲ್ಯ ಆಯ್ದುರ ದೋ ಮಕ್ಸದ್ ತೇಲ ದೊಯ್ ಮಾನೆ ಚತೋಯ್ ಕಿ ಭಯ ಸಚ್ಚಾ ವೈಜ್ಞಾನಿಕ ದೂ ಎಷು ಬಿ ಔದ್ಯು ಅಂದ್ರೆ ಬ್ರಹ್ಮಾಂಡೋ ರಹಸ್ಯರ್ ನೇಜಿಮ್ ಥಲ್ಜಿ ಸೇಮ್ ಶುಯಿ ತಾ ಒಲಿವರ್ ಲೋಜ್ ಗಪಾಲ್ ಹರಿನ್ ಸಹಿತ ದ್ವೈ ಧರ್ಮ ವಿಜ್ಞಾನ ಜುಲ್ಲೋ ಕ್ಷೇತ್ರ ಇಚ್ಛೆ ಮಾನಿಗದೆ ದ್ವೈ ಮಾನೆ ಚತ್ವೇ ಕಿ ಬೈ ವಿಜ್ಞಾನೆ ಧರ್ಮ ಇದು ಉಯ್ದು ವಿರೋಧಿ ಮಶುಗು ದಿಗು ಏನಗೋಯ್ ಪೂರಕ್ ಶುಗು ದ್ವೈ ಮಾನಿಗದೆ ಕಿ ಬೈ ಜೆತ್ತೆ ವಿಜ್ಞಾನೆ ಮೀದು ಜಿಂದಗಿ ಭತ್ತೆ ಸ್ವಾಲ ಅದು ಜುಬಾವ್ ರಂಜಿ ಮಾರ್ಚಿ ಜೀವನೆ ಚೇತನಾರ ಸಾದೆ ನೈತಿಕ ಮೂಲ್ಯ ಠೋ ವಿಷ್ಯರ್ ಶೂಂಜಿಮ್ ಥಲ್ಜಿ ಅಧ್ಯಾತ್ಮ ಲಜೂ ಶಿಶು ಬಿ ದೋ ವಿಚಾರ ತೋಯ್ ಕಿ ಬೈ ವಿಜ್ಞಾನೆ ಧರ್ಮ ಜುಲ್ಲೆ ಮೀಲೆಗಿ ತೇ ಮಾನವತಾ ಬಿ ಸಹಿ ದಿಶಾ ಕಂಡ್ರಿತರ್ಸಿ ತೋಗ್ ವಿಜ್ಞಾನೆ ಹಿಂದೂ ಜಿಂದಗಿರಿ ಹರ್ ಚೀಜ್ ರನಿ ಛನ ಖರಿ ಬರ್ದೊಮೆ ಸುಖಿ ಬಣಾ ಕೆಷ್ಟದು ಗೇಸ್ ತೆಲ್ಲೆ ಲೈಟು ಜಿರೆ ಹೆಂಜಿ ಛನ ಲೈಟ್ ಅಜ್ ನೂಜಿ ಸಿಂ ಕಮ್ ಲಜಿತೆ ಬಗತ್ ಬಣಾಟ್ರಿ ಠಾರೆ ಶಹೆ ನರಿಲ್ ಜಿತೋನಿ ತಾಂದೋರ್ತಿಗೆ ಖಮ್ಚಾ ಚಿಮ್ ಥಲ್ಜಿಯೇ ಹಿಂದೂ ಘರ್ಬಾರ ಪೂರಿ ಟ್ರೋರೆಲೇಮಿ ಥಲ್ಜಿಲ್ಲ ಹೆಂಜಿ ಮಷೀನ್ ಅರ್ತದನಿ ಕೂಲರ್ ಅರ್ತದನಿ ಹೀಟರ್ ಅರ್ನೋರ್ತದನಿ ಬತ್ತೆ ಹಿಂದೂ ಥಲ್ಜಿ ಬಣಗಿಲ್ ಜಿತೋ ಫುಗರ್ ಲೇಜಿರಿ ಪಾಠಿ ಪಾಠಿ ಖಮ್ಜರ್ ಪೆಂಡ್ರ ಮಷೀನೆ ರಾನಿ ಪೆಂಡ್ ಲೇಗಿ ಠಾರೆ ಶೈಲ್ ಜಿತೋ ತೆ ಹಿಂದು ದೇಖನೋ ಖೈ ಬಿಮ್ ಥಲ್ಜಿಲ ಗಡ್ಡಿ ಜಿ ಹಿಂದೂ ಜಿಂದಗಿ ಐಫೋಲ ಸುಖಿ ಬಣಾ ಕೆಷ್ಟದು ತಾತ ತೊಕ್ಕಿ ವಕ್ತರಿ ದಿ ದುನಿಯಾ ನಾ ಹೆಂದಿ ಇಚ್ ನಗರೋ ಠೋ ಆರ್ ಚೇಸಾ ಚೆರೆಕುಜಿ ಅವ್ರ ಇಬಿರಿ ಅವ್ರತಿ ಝಾ ಪೂರಾ ಲೇಜಾ ತೋಯ್ ದೊರ್ನಾ ದೊರ್ನಾ ಹೆನಾರ್ ಛನ ಹೆಲಿಕಾಪ್ಟರ್ ರಾನಿ ಇಫೋ ಮಿಂಟರಿಯೆ ಪಿಜುವಾದನಿ ದೋಥಲ್ ದೊರಾ ಲೈಟ್ ಎತ್ ಕಮಾಲೆ ಲಜಿಕೆ ತೋ ಚೇಸಾ ಜಾಮನಾ ಅಮಾಸೋ ರಾತ್ ಛನ ಪುಣ್ಯೋರಿ ಲೇಗಿಕೆ ತೋ ಟೇ ಕೂದು ಇಲಾಜರ್ ತ ವಿಜ್ಞಾನೆ ಐನೆ ಹೇರಾನ್ ಲಜಿಕೆ ತೋ ಕೆನ್ಸರ್ ಛೋಟೆ ಕೂರ್ಲ ವಿಜ್ಞಾನ ರಸಾದೆ ಯರ್ ಜೈಲ್ ಜಾ ಮ್ಯೂ ಕಾಗಿಯೇ ಭೂಗುಲ್ ಹೆಚ್ಚಿನ ದಿವುಬಜಾಜಿ ಶುಭಿಲೇಗಿ ತೋ ಮಷೀನ್ ಅದು ಕಮಾಲೆ ರನಿನ ಛನ ಹೆಂಜಿ ಟೆಸ್ಟ್ ಟ್ಯೂಬ್ ಬೇಬೋ ಬೇಬ್ಯೂ ಹೆಂಜಿ ಗಪಾಲ್ ಹದಂತ ದಿ ಟೆಸ್ಟ್ ಟ್ಯೂಬ್ ಜರಿಯ ಕಡುಮೆ ಅವು ಯಾ ಬಾತದೋರು ದೋ ದಿಲ ಯಾ ಬಾ ಬಣೆ ಪಿಮೆ ಸುಖ್ ಖುಸಿ ತರ್ಸ ದ ಪ್ಲಾಸ್ಟಿಕ್ ಸರ್ಜರಿ ರನಿ ಛನಕು ಘಾಡೆ ಮೀರ್ ಲ ಸಲ್ಠೆ ಶುಜುವಾದೋರು ಧ್ಯಾಟ್ರೋ ವಿಜ್ಞಾನೆ ಹಿಂದೂ ಜಿಂದಗಿ ರೀಚ್ ಮೋಡೆ ಕ್ರಾಂತಿ ಹಂಜಿ ಕೆಷ್ಟದೋ ಕುಜಿಮ್ಮನ ಕೊಂಜ ಮೇ ಪಂಗೆ ಮೀ ಬಿ ಕೊಂಜ ರನಿ ಟೀರ್ ಮೇ ಕಾಯ ಮೀ ಬಿ ಟೀರ್ ರನಿ ಐದೊರ ರೇಜೆ ಮಥಾಜ ಅವು ಟೌಣೆ ಮೀ ತೋ ದೊಬಿ ರೇಜಿಮಿ ಮಷೀನ್ ರನಿ ಹೆನರ್ ಮೀದು ಜಿಂದಗಿ ಐನೆ ರುಠೇಲ ಜಿಕೆ ತೋ ಹಿಂದಿ ಚಾಜೆ ಸೋಯ್ನಿಯ ಸಂದಾನಿ ಬಚೆ ಪಿಮ್ ಥಾಲ್ಜಿ ಘರ್ಬಾರ ಬಣಾಕ್ಷಿ ತೋ ತ ದಿ ಘರ್ಬಾರ ಹಿಂದೂ ಸುಖ ಥಾಲ್ಜಿ ಹರ್ ಚೀಜರ್ ಕಠೆ ಶೂವಾಲ ಧ್ಯಾ ಖನಿ ಚೇಸಾ ತೋ ಕಿ ಬೈ ವಿಜ್ಞಾನೆ ಹಿಂದೂ ಜಿಂದಗಿ ಸುಖಿತ ಬಣಾಗದೋ ಪರ್ ಸಾದೆ ಸಾದೆ ಹಿಂದೂ ಥಾಲ್ಜಿ ಸೀಮಿ ಬೆದ್ಲ ಸಾದೆ ಹಂದೋ ಗಲ್ತಿ ರಸಾದೆ ಬಿಜ್ಲು ನಂಗಡೆ ತಾರರಿ ಪಚಿಲೇದಿ ಕಿ ಜಾನೋ ನುಕ್ಸಾನ್ ಶುಜುವ ತಾಂಧುರ ಸಡ್ಕದು ಗಡ್ಡಿದು ಹಾಸಾದು ಬಜಜಿ ಮೀರಿ ಚಪಲ್ ಖರಿಯೆ ಸಿಯು ಅದುರ್ ತಾ ಮಹಾನಗರ ಅದು ಪ್ರದೂಷಣ ಶುಭೆ ಪರ್ಮ ಮೀದಿ ರೂಠೆ ಲನ್ ರೂಠೆ ತೀ ರೂಠೆ ಬಗತ್ ಖೋಸಿ ಮಾಥೋಸ್ ವಿಜ್ಞಾನೋ ಕಮ್ಶು ಮೀ ಬಿ ಬತ್ತೆ ಪಾಠಿ ಸುಖರಣ್ರಿ ಪರ್ ದಿಯೆ ವಿಜ್ಞಾನೆ ರನಿ ಬೇದಂಜಿಯೆ ಮದಂ ಕಮರ್ಲ ಶುಭಿಲೇಗಿತುದುರ್ ದಿವಾಜಾಜಿ ತೊಕ್ಕಿ ಹೆನರ್ ಮೀರ್ ಕಮ್ ಮಾರ್ಚಿ ಶುಜಿಲ್ ಜಿತ್ತದೋನಿ ದಿಲ್ಲ ಕುಶ್ ತರ್ಫೋನ್ ಕಿ ಬೈ ಛವಾ ಜೋಗೆ ಮೇ ಶುಜಿಲ್ ಜಿತ್ತದೋನಿ ಛರಿ ಕುಜಿ ಹೆಂಜಿ ಗಡ್ಡಿರ್ ಮೇ ಇಚ್ಚ ಪೇರಿ ತಚೆ ಜೋವಾತೆ ಈ ಬಿ ಖರೆ ಚೇಸ್ದನಿ ತಾಂಧುರ ಟಿ ವಿ ಇರುತ್ತದೋರ್ ಕಂಪ್ಯೂಟರ್ ತೋ ಮೊಬೈಲ್ ತೋ ದೀರ್ ಬತ್ತೆ ದಿವು ಸಕ್ರೀನ್ ಮಾಸ್ ಖಾನಿ ಪರ್ಮಾ ಹಿಂದು ಟೀರಲ್ಲ ಕಮ್ಜೋರ್ ಶುಭಿ ತರ್ಸಿ ತರ್ಚ ರೇ ಠೋರೆ ಜಿ ಚಿಟ್ಟನಾರ್ ಟೇಶಿ ಥಾಕ್ಸಿ ಮಾರ್ಚದೋರ್ ಚಿಟ್ಟನಾರ್ ಟೇಶಿ ಶುಯಿ ಮಾ ಕಿ ಬೈ ಚೇಜಾ ತೋದೋರ್ ಕಿ ಬೈ ಔಷಧ ಚುಮ್ಜಿರಿ ಖೋಸಾ ತ ದುಜೆಯೇ ತರ್ಸಿ ಅಛಾ ಕಿ ಚಿಟ್ಟನಾರ್ ಸೋಠಂಡ್ ಶುಯಿ ಪುಂಜಾ ಟೇಶಿ ಶುಯಿ ಧ್ಯಾ ಚೋ ಟೇಶಿ ದಿ ನೂದಿ ಥಾಲ್ಜಿ ದೋರ ಧೊತ್ತಲೆ ಔಷಧ ಏನಾದು ಉಜಿತೆ ಹಂಜಿತೆ ಜೇಠಾರ್ ಶಯ್ಯೋ ಅದು ತೆ ಸಾದಿರೆ ಹಿಂದಿ ದಿ ಗಪ್ಪ ಶೂಂಜ್ ಜೂಂಶು ಕಿ ಬೈ ಡಾಕ್ಟ್ರಿ ಜಾಂಚ್ ಮೇ ಔಷಧ ಜೈ ರುಠೆ ಗಪ್ಪ ಮಸ್ತ್ ಹಿಂದಿ ಹರ್ ಚೀಜೊ ಕಮ್ ದೊತಲ್ ತಚೆ ಲೇಪ್ಚಿ ಜೂಂಶು ಅವು ಘಡಿ ದೋ ಹಿಂದಿ ಜರೂರತ್ ಶುಯಿ ಹೇನರ್ ಮೀದಿ ವಿಜ್ಞಾನ ದೋರ್ಚಿನಿ ಹಿಂದೂ ರುಠೆವು ಥಲ್ಜಿ ಕಮ್ ಲೇಪ್ಚಿ ಜೂಂಶು ನಾ ಕಿ ದಿ ದುನಿಯಾ ಖತಮ್ ಲೇಮಿ ಥಲ್ಜಿ ಶಸ್ತ್ರರ್ ಬಣಾಗಿತ್ತೆ ಜೂಂಶಿಶು ದಿ ಕಮ್ ರುಠೆ ಗಪ್ಪ ಮಸ್ ಶೂ ಜಿಮ್ ಗಪ್ಪ ದಿ ಕಿ ಭೈ ಇಚ್ ಫಿಗಿ ಇಚ್ ಮೀ ಐನ್ಸ್ಟೈನೋ ದೋರ್ಚಿನ ರುಗ್ದೆ ಕಿ ಭೈ ಐ ವಿಶ್ವ ಯುದ್ಧ ಅಬೆಲ್ ಶೋದೋ ದಿವ್ ಥಲ್ಜಿ ದ್ವೈ ಜುವಾಬರ್ ಕುರ ಕಿ ಭೈ ದಿ ಲಡಾಯಿ ಬಾರೆತ್ ಗೀಛಾ ಕುಜ್ ಮಾರ್ಕ ಪರ್ ದೋ ಥಲ್ ಕಿ ಲಡಾಯಿ ಥಲ್ಜಿ ದಿ ದುನಿಯಾರಿ ಆರ್ಯಾ ಶಿಂಗೆ ಮಕೆಶ್ತೋ ತೆ ಸಾದಿರೆ ದೋ ಕುರಿಮ್ ಮನಾ ತೋಯ್ ಕಿ ಭೈ ಮತ್ಲಬ್ ತೋಯ್ ಕಿ ತೊಕ್ಕಿ ವಕ್ತರಿ ದಿ ದುನಿಯಾ ಅಣುವೆ ಪರಮಾಣು ಜಖೀರಾವಟೋಯ್ ಬ್ರಸಿತೋ ಜ್ಯಾಚೋ ಬಮೋ ಇಚ್ ಚಿಣಿಕ್ ಜಪಾನೋ ಮೋಡೆ ಅವು ಶೆಹರ್ ತೋಯ್ ಹಿರೋಶಿಮಾ ನಾಗಾಸಾಕ್